ಸಂಗಾಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ ಮಂಗಳ ಚಂದ್ರ

ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧಕ ಸಾಧ